ಐತಿ ಲಿಬಾಸಿ ಕಬರಣಿ ಅಪಿ ಐ ಗಂಜಾಯಿ ಗಾಯಮಾಯಿ ಬಂಕುತೋ ಗ್ಲಾ ಕೈ ಉಪ ಕಂಜಾಂಗ್ ಪುಡಾ ಸ್ವಾ ಪತಾ.